ತರಕಡದಿಮ್ ತರಕಡದಿಮ್ ತರಕಡದಿಮ್ ತರಕಡದಿಮ್ ತರಕಡದಿಮ್ ತರಕಡದಿಮ್ ತರಕಡದಿಮ್ ನಿಜ ನಿಜ ನಿಜ ನಿಜ ನಿಜ ನಿಜ